వచ్చి ఆపో తీన్ మినిట్ ಶಾಂಪೂ ಅರ್ಜೆಂಟ್ ಫಾರ್ಮುಲ ಕ್ರೀಮ್ ಜಿಂದಾಬಾದ್ ಖುಷ್ಬೈ ದೂಲ್ ರಿಸಲ್ಟ್ ಲಡಕ್ ಪ್ರೊಡಕ್ಟ್ ದಿಸಿ ಟಾಂಕ್ ಸಾಬೀರ್ ಬಾಬಾ ಬಜಾರ್ ಶಿ ಫ್ಯಾಮಿಲಿ ಶಾಪಿಂಗ್ ಸೆಂಟರ್ ಸರ ಮಿಲಾವೇಶಿ ಉಮರ್ ಅಡೇಶಿ ಕೂರ್ಗೆ ಹಮ್ಮ ಇಸ್ರ ಮಿಲಾವೇಶಿ ಬಿಲ್ಕುಲ್ ಜಿ ಫ್ಯಾಮಿಲಿ ಶಾಪಿಂಗ್ ಸೆಂಟರ್ ಕಿ ಮಿಲಾವೇಶಿ ಪೀರ್ ಸಾಬೀರ್ ಶಾ ಬಾಬಾ ಬಜಾರ್ ಶಲ್ತ ವಿತ್ರಲ ಶಿ ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಬಗ್ಸ್ ಅಂತ ಮಾ ಪ್ರೊಡಕ್ಟ್ಸ್ ಮಿನಾ ರಸಲ ಶಿ ಇಸ್ಕವಲ ಶಹಸಿ ಅವಚಿ ಇಸ್ರ ಕೂರ್ಗೆ ಹಮ್ಮ ಮಿಲಾವೇಶಿ ಉಮರ್ ಅಡೇಶಿ ಜಾನ್ಸಿ ಬೈಸ್ರ ಮಿಲಾವೇಶಿ ಡಾಕ್ಟರ್ ಸರ್ ಮಿಸ್ ಮುಂದಾಗ ಶಾನಿ ಡ್ರೆಸ್ ಇಸ್ ರಸರ ಶಮಿಲಾವೇಶಿ ಸಾರಾ ಸಮಹುರಿಡಿ ಮನನಸಿ ಉದಾಸಿ ಕದ ನೋಟಿಯನ್ಷನ್ ಹವಾಲೆ ಸರ್ ನೂರ್ ಸಮುಲ್ ಮಾತು ಖಬರ್ ತರಿಕೆ ಒಲಿ ಉಚಿ ಬಿಲ್ಕುಲ್ ಜಬರಸ್ತ ಶಮಿಲಾವೇ ರಸರ ಸಿ ಓರ ಅದರ್ವೈಸ್ ಕದ ಸ್ವಿಚ್ ಮಣ ಫ್ಲಾನೇ ತ ಸಲಾಮ್ ಮಣ ಫ್ಲಾನೇ ಪಿತಹ ಸಲಾಮ್ ಸಿ ಅಫ್ಲಾನೇ ಮಾಮಿತಹ ಸಲಾಮ್ ನ ಬಖನ್ ನ ಕೋ ಖಾಸಿ ಬಖನ್ ಮಜಾ ಟೋಲತೆ ರಶಾ ಸೋ ಬಿಲ್ಕುಲ್ ಸಿ ಸ್ಪಾನ್ಸರ್ ಪ್ರೋಗ್ರಾಮ್ ದಿ ದಖುಲಾ ದ ಹೈಸುನ್ ಪ್ರೋಗ್ರಾಮ್ ದಿ نو کوشش کوي چې په کولا په هیڅونو باندې خبرې سره وکړي په نوټینشن کاسمیټکس پاکستان سره خبرې وکړي شاته شي اوس شیخ اتار ته ورسېږي خدای یا